0: ಬೇರೆ ಈ ತರಹ ನಾತೋ ಮಿಘರ
1: ಅಮ್ಮನ ಕಜಾವು ನಮ್ ದೇವ ಮಚ ನಾಮ ದೇವ
0: ಮಗ ಮಲಾಯಕ ಚಾನಸ ಹವಾ
1: ನಕ್ಕು ನಾಮ ದೇವ
0: ಥೋಡ ಸಚಾನಸ ಹವಾ
1: ಊರ ನಾಮ ದೇವ
0: ಮಲಾಯಿ ಮಡಚ ಸಾನಸ ಹವಾ
1: ದೇತ್ ನಾಮ ದೇವ
0: आता सगळा चान सहवा
1: राहु नाम देवा
0: आता सगळा चान सहवा
1: राहु नाम देवा
0: आता सगळा चान सहवा।

0: ಮೋರೆ ಈ ತರಹ ಜಾತೋ ಮಿಘರ
1: ಅಮ್ಮನ್ನ ಕಜಾವು ನಮ್ ದೇವ ಮಚ ನಾಮ ದೇವ
0: ಮಗ ಮಲಾಯಕ ಚಾನಸ ಹವಾ
1: ನಕ್ಕು ನಾಮ ದೇವ
0: ಥೋಡ ಸಚಾನಸ ಹವಾ
1: ಊರೆ ನಾಮ ದೇವ
0: ಮಲಾಯಿ ಮಡಚ ಸಾನಸ ಹವಾ
1: ದೇತ್ ನಾಮ ದೇವ
0: आता सगळाच चानस हवा
1: राहु नाम देवा
0: आता सगळाच चानस हवा
1: राहु नाम देवा
0: आता सगळाच चानस

ಮಾಮ ಹೆಲತ ಇಷ್ಕಹತ ಏಟಂ ವಾಮ ಹೆ ಗಂಗು ತಾರುಣ್ಯ ತುಲಭೆ ಭಾಮ ಹೆಲತ ಇಷ್ಕಹತ ಏಟಂ